0: ಗರಿ ದಾನಿ ನೀರ ಬಬ ಮಗ ನೀರ ಬಗದ ಬಬ ಗರಿ ಬಬ ಗರಿ ದ ಮಾಪ ದಾನಿ ತಾಂತಿ ದ ದಾನಿ ತಾಂತಿ ದ ದಾನಿ ತಾಂತಿ ದ ಗ ಪ ಪ ಧ ಪ ಧ ಮ ಪ ಗ ಮ ಪ ಗ ಮ ರ ಸ
1: ಬಬ ಗರಿ ದ ಬಬ ಗರಿ ದ ಇದ
0: ದದಲಿ ರೆ ದದಲಿ ಗ ದದಲಿ ರೆ ದದಲಿ ಗ
1: ಗ ಮ ಮ ದದನಿ